ಬಗನೆ ದಬಗ ಬಬನೆ ಕರುಡಕು ಜಗ ನಿರ್ದಿಷ್ಟನೆ ದಸನಿದ ಪದ್ನಿದವ ಮಬ್ಬದವ ತನ್ನಿದನ್ನಿ.